0: ಆಕಾಶವಾಣಿ ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ ಪುರಂದರದಾಸರ ರಚನೆ ಕೇಳಿ ವಿವಿ ಸೀತಾ ಅವರ ದನಿಯಲ್ಲಿದೆ
2: ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ ಲೆಟ್ ಅಸ್ ಬಿಗಿನ್ ದ ಪ್ರೋಗ್ರಾಂ ವಿತ್ ದ ಕಂಪೋಸಿಷನ್ ಆಫ್ ಪುರಂದರದಾಸ ಸಂಗ್ ಬೈ ಬಿವಿ ಸೀತಾ ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ

0: ವಿದ್ಯಾಭೂಷಣ ಅವರು ಹಾಡಿರುವ ಪುರಂದರದಾಸರ ಮತ್ತೊಂದು ರಚನೆ ಕಣ್ಣಿನೊಳಗೆ ನೋಡು.
1: ಒನ್ ಮೋರ್ ಕಂಪೋಸಿಷನ್ ಆಫ್ ಪುರಂದರದಾಸ ಸಂಗ್ ಬೈ ಡಾಕ್ಟರ್ ವಿದ್ಯಾಭೂಷಣ. ಕಣ್ಣಿನೊಳಗೆ ನೋಡು.

0: ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಸಾಂಪ್ರದಾಯಿಕ ರಚನೆ ವೃಂದಗಾನದಲ್ಲಿದೆ.
1: ನೌ ಲೆಟ್ ಅಸ್ ಲಿಸನ್ ಟು ಅ ಟ್ರೆಡಿಷನಲ್ ಸಾಂಗ್ ಸಂಗ್ ಇನ್ ಕೋರಸ್ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ.

0: ದಶವಿಧನಾದವು ಕೇಳು ಜೀವಯ್ಯ. ಆಂಜನಪ್ಪ ಸ್ವಾಮಿಯವರ ರಚನೆ, ವೃಂದಗಾನದಲ್ಲಿದೆ.
1: ದಶವಿಧನಾದವು ಕೇಳೋ ಜೀವಯ್ಯ, ಸಂಗೀನ್ ಕೋರಸ್, ರಿಟನ್ ಬೈ ಆಂಜನಪ್ಪ ಸ್ವಾಮಿ.

0: ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಮುಪ್ಪಿನ ಷಡಕ್ಷರಿ ಅವರ ರಚನೆ ವೃಂದಗಾನದಲ್ಲಿ
1: ಒನ್ ಮೋರ್ ಸಾಂಗ್ ಸಾಂಗ್ ಇನ್ ಕೋರಸ್ ರಿಟನ್ ಬೈ ಮುಪ್ಪಿನ ಷಡಾಕ್ಷರಿ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ

0: ಇದು ನೋಡಿದರೇನು ಸುಖವಿಲ್ಲ. ಆಂಜನಪ್ಪ ಸ್ವಾಮಿಯವರ ರಚನೆ ವೃಂದಗಾನದಲ್ಲಿ.
1: ಇದು ನೋಡಿದರೇನು ಸುಖವಿಲ್ಲ, ರಿಟನ್ ಬೈ ಆಂಜನಪ್ಪ ಸ್ವಾಮಿ, ಸಂಗಿನ್ ಕೋರಸ್.

0: ಕಾಯಲಿಂಗವ ಮುಟ್ಟಿದಡೆ ಚೆನ್ನ ಬಸವಣ್ಣ ಅವರ ವಚನವಿದು ವೃಂದಗಾನದಲ್ಲಿದೆ.
1: ಒನ್ ಮೋರ್ ಸಾಂಗ್ ಇನ್ ಕೋರಸ್ ರಿಟನ್ ಬೈ ಚೆನ್ನ ಬಸವಣ್ಣ. ಕಾಯಲಿಂಗವ ಮುಟ್ಟಿದಡೆ.

0: ಜಗನ್ನಾಥದಾಸರ ರಚನೆ ಭಾರತಿ ಮಜ್ಜನನಿ ಭಾರತಿ ಶಾಂತಾ ಜಯತೀರ್ಥ ಹಾಗೂ ಸಂಗಡಿಗರು ಹಾಡಿದ್ದಾರೆ.
1: ನೌ ಶಾಂತಾ ಜಯತೀರ್ಥ ಅಂಡ್ ಕೋರಸ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಜಗನ್ನಾಥದಾಸ ಭಾರತಿ ಮಜ್ಜನನಿ ಭಾರತಿ.

0: ವೃಂದಗಾನದಲ್ಲಿ ಕಮಲೇಶ ವಿಠಲರ ರಚನೆ ಕೇಳಿ. ಪೂಜೆಯ ಮಾಡಿದರು ಶ್ರೀ ಗೌರಿಯ,
1: ಪೂಜೆಯ ಮಾಡಿದರು ಶ್ರೀ ಗೌರಿಯ. ಸಂಗೀತ ಕೋರಸ್ ರಿಟನ್ ಬೈ ಕಮಲೇಶ ವಿಠಲ.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, you just heard various compositions sung by various artists. This devotional program was a contribution of Akashvani Bengaluru, Anytime Indian Music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಪದ್ಮಾ ಗುರುದತ್ ಭಾಗವಹಿಸುವ ವಿದ್ಯಾರ್ಥಿನಿ
1: ಭವಾನಿ
2: ನಮಸ್ತೆ
3: ನಾವು ರಘುರಾಮ ಜಯ ಜಯ ರಘುರಾಮ ಕೃತಿಯಲ್ಲಿ ಪಲ್ಲವಿಯ ಕೊನೆಯ ಹಂತದಲ್ಲಿ ಕೊನೆಯ ಸಂಗತಿಯಲ್ಲಿ ಇದ್ವಿ
2: ಅಲ್ವಾ
3: ಕೊನೆಯ ಸಂಗತಿನ ಒಂದ್ಸಲ ಹಾಡ್ಬಿಟ್ಟು ಅನುಪಲ್ವಿ ಕೊಟ್ಟೋಗೋಣ ಅಲ್ವಾ
4: ಜಯ ಜಯ ಜಯ ಜಯ
3: ಜಯ ಅದು ಬರ್ಬೇಕು

0: ಸದದ ಅನ್ನೋದು ಎರಡನೇ ಕಾಲ, ನೀನು ಎರಡನೇ ಕಾಲದಲ್ಲಿ ಸದದ ನೀ ದಮ
1: ಸದದ ನೀ ದಪ
0: ದನಿ ಸರಿ ಗೊತ್ತಾಯ್ತಲ್ವಾ? ಒಂದು ಗಮನಿಸ್ಕೊಳ್ಳಿ, ಯಾವುದೇ ಕೃತಿಯಾದರೂ ನಮಗೆ ಗೊತ್ತಾದ ಹಾಗೆ ಇರುತ್ತೆ. ನಾವು ಆ ಒಂದೊಂದು ಸಂಗತಿ ಒಂದೊಂದು ಸಂಗತಿಯಲ್ಲಿರುವ ಗಮಕವನ್ನ ಪ್ರತ್ಯೇಕವಾಗಿ ಕೂತ್ಕೊಂಡು ಎಷ್ಟು ಅಭ್ಯಾಸ ಮಾಡ್ತೀವಿ ಅವಾಗಲೇ ಅದು ನಮ್ಮದಾಗೋದು. ಅಲ್ಲಿ ತನಕ ಅದು ಬರೀ ಪುಸ್ತಕದಲ್ಲಿರುತ್ತೆ, ನಮ್ಮ ಮಸ್ತಕದಲ್ಲಿ ಹೋಗಿ ನಮ್ಮದಾಗಬೇಕಾದ್ರೆ ಅದನ್ನು ನಿಧಾನವಾಗಿ ಮನೆಯಲ್ಲಿ ಗಮನವಿಟ್ಟು ಅಭ್ಯಾಸ ಮಾಡಬೇಕು. ಈಗ ಅನುಪಲ್ಲವ್ಯ ಸಾಹಿತ್ಯವನ್ನು ಹೇಳ್ತೀನಿ, ಬರ್ಕೊಳ್ಳಿ. ನಯನ ಜಿತ ಕಮಲ,
1: ನಯನ ಜಿತ ಕಮಲ,
0: ನಾಮ ದುರಿತ ಮಲ,
1: ನಾಮ ದುರಿತ ಮಲ
0: ದುರಿತ ಅಂತ ಹೇಳ್ತೀವಿ.
1: ನಾಮ
0: ದುರಿತ ಕರೆಕ್ಟ್ ನಿಜವಾದ
1: ದುರಿತ
0: ಇಲ್ಲಿ ಬಳಸಿರುವಾಗ ದುರಿತ ಅಂತಲೇ ಸಾಹಿತ್ಯ ಕೊಟ್ಟಿದ್ದಾರೆ. ಅದರಿಂದ ನಾಮ ದುರಿತ ಮಲ,
1: ನಾಮ ದುರಿತ ಮಲ.
0: ಅದಾದ್ಮೇಲೆ ಮಯಿ ದಯಾಂಕುರು,
1: ಮಯಿ
0: ದಯಾಂಕುರು, ಮಹಿತ ತರ,
1: ಮಹಿತ ತರ,
0: ಮಣಿಮಯ ವಿಭೂಷಣ,
1: ಮಣಿಮಯ ವಿಭೂಷಣ,
0: ಮನುಕುಲೋತ್ತಮ,
1: ಮನುಕುಲೋತ್ತಮ.
0: ಇದು ಅನುಪಲ್ಲವ್ಯ ಸಾಹಿತ್ಯ. ನಯನಜಿತ ಕಮಲ ಅಂದ್ರೆ ಅವನ ಕಣ್ಣುಗಳ ಸೌಂದರ್ಯದಿಂದಲೇ ಕಮಲವನ್ನ ಜಯಿಸಿದವನು ಅಂತ, ಚಿತ ಅಂದ್ರೆ ಜಯಿಸಿದವನು ಅಂತ. ನಾಮ ದೂರಿತ ಮಲ,

0: ಮಲ ಅಂದ ತಕ್ಷಣ ಮಾಲಿನ್ಯ ಮಲಿನ ಅನ್ನೋ ಅರ್ಥ ತಗೋಬೇಕು. ನಾಮ ದೂರಿತ ಮಲ, ನಿನ್ನ ನಾಮವನ್ನು ಸ್ಮರಣೆ ಮಾಡುವವರು ಆ ಕಾಮಕ್ರೋಧಾದಿ ಮುಂತಾದ ಬೇಡದೆ ಇರೋ ವಿಷಯಗಳಿಗೆ ದೂರ ಮಾಡುತ್ತೆ, ಅವರು ಅದರಿಂದ ದೂರವಾಗ್ತಾರೆ ಅಂತ ಪುಣ್ಯ ಸ್ಮರಣೆ ನಿನ್ನ ನಾಮ. ಮಯಿ ದಯಾಂಕುರು, ನನ್ನಲ್ಲಿ ದಯೆ ಇಟ್ಟು ಇರಿಸು, ನನ್ನಲ್ಲಿ ದಯೆ ಇಡಪ್ಪ. ಮಹಿತರ ಮಣಿಮಯ ವಿಭೂಷಣ, ಅಂದರೆ ಅತ್ಯಮೂಲ್ಯವಾದ ರತ್ನ ಆಭರಣ ಮಣಿಮಯ ಆಭರಣಗಳಿಂದ ಅಲಂಕೃತನಾಗಿರುವ ಯಾರು? ಮನುಕುಲೋತ್ತಮ, ಓ ದೇವನೇ, ಮಾನವ ರೂಪನಾಗಿ ಅವತರಿಸಿದ ಶ್ರೀರಾಮ,
1: ಶ್ರೀರಾಮ
0: ಅತ್ಯುತ್ತಮ ಮಾನವ, ನನ್ನ ಮೇಲೆ ದಯ ಇಡಪ್ಪ ಅಂತ ವಾಗ್ಗೇಯಕಾರರು ಕೇಳಿಕೊಂಡಿದ್ದಾರೆ. ಇವಾಗ ಅನುಪಲ್ಲವಿಯ ಸ್ವರ ಬಂಧ ಸಾಹಿತ್ಯ ಬಂಧಕ್ಕೆ ಹೋಗೋಣ. ಅಯ್ಯೋ, ಅದರಲ್ಲಿ ನಾವು ಗಮನಿಸಬೇಕಾದ್ದೇನು ಅಂದರೆ ಸ್ವರದ ಒಂದು ಬಂಧವನ್ನು ಹಾಗೆ ಅಭ್ಯಾಸ ಮಾಡಬೇಕು, ಸಾಹಿತ್ಯ ಬಂಧವನ್ನು ಹಾಗೆ ಮಾಡಬೇಕು. ಕೆಲವು ಕಡೆ ಛೇದ ಮಾಡಬೇಕಾಗತ್ತೆ. ಈಗ ನಾನು ಇಲ್ಲಿ ನಿಹತ ನಿಶಾಚರ ಹೇಳಿದಂಗೆ, ಅದನ್ನ ನೀವು ಅದನ್ನು ಗಮನಿಸ್ಕೊಳ್ತಾರೆ, ನೀ ಹತ ನೀಶಾ ಚರ ಸತ್ಯ ಕಗದ ಚರಸತ್ಯ ಇಲ್ಲವೇ ಇಲ್ಲ, ನಿಶಾಚರ. ಅದರಿಂದ ನಾವು ಸಾಹಿತ್ಯ ಯಾಕೆ ಬೇಕು ಅಂತ ಅಸಡ್ಡೆ ಮಾಡೋ ಹಾಗಿಲ್ಲ. ಇಲ್ಲಿ ಕೂಡ ಆ ಥರ ವಿಷಯಗಳು ಬರುತ್ತೆ. ಸ ಸ ಸ
1: ಸ ಸ ಸ
0: ಪಾಮ
1: ಪಾಮ
0: ದ ನೀ ಸ ಸ ಎರಡನೇ ಆವರ್ತ. ಮೊದಲನೇ ಆವರ್ತಕ್ಕೆ ಸ ಸ ಸ ಪಾಮ
1: ಸ ಸ ಸ ಪಾಮ
0: ಅದು ತಕ್ಕಿಟ್ಟ ತಕ್ಕ ಧಿಮ್ಮಿ
1: ಸ
0: ಸ ಸ ಸ ಪಾಮ
1: ಸ ಸ
0: ಅಂತ ಸ್ವರ ಬಂದ. ಅರೆ, ಸಾಹಿತ್ಯನ ನಾವು ಹಾಗೆ ಹಾಡ್ಬಾರ್ದು. ನಯನ ಜಿತ ಆಮೇಲೆ ಕಮಲ ಹಾಡ್ಬೇಕು. ನಯನ ಜಿತ
1: ನಯನ
0: ತಾಳ ಹಾಕೋಬಿಡಿ, ಮೊದಲು ಸಾಹಿತ್ಯ ಕೇಳಿಸ್ಕೊಂಡು ಹಾಡಿ.
1: ನಯ

0: ಮುಂದಿನದರಲ್ಲಿ ಮೂರು ಅಕ್ಷರ ಬೇಕಲ್ಲ ತಕ್ಕಿಟಕ್ಕೆ, ಅದನ್ನ ಮೇಲಿನ ತಕ್ಕಿಟ ದದರಿ ಸಾರಿ, ಆಮೇಲೆ ದದರಿ ಅಂದಾಗ ಅದು ಮೂರಕ್ಷರ. ಮೇಲಿನ ಕಾಲದಲ್ಲಿ ಎಡುಪು ಮೂರಕ್ಷರ ಬಿಟ್ಟಿರ್ತೀರ, ಸೇರಿ ಆರು ಸೇರಿ ಎರಡನೇ ಕಾಲದಲ್ಲಿ ಮೂರಕ್ಷರ ಆಗತ್ತೆ.
1: ತಕ್ಕಿಟ
0: ನಾಮ
1: ಮಾಲ
0: ತಕ್ಕಿಟ ನಾಮ.

ಇನ್ನೊಂದ್ ಸಲ ಪೂರ್ತಿ ಸ್ವರ ಹಾಡ್ತೀನಿ, ನೀವು ಬರ್ಕೊಂಡಿರೋದನ್ನ ಒಮ್ಮೆ ನೋಡ್ಕೊಳ್ಳಿ. ಸ ಸ ಸ ಪ ಮದನಿ ಸಾ ಸ ದದರಿ ಸಾ ಸಾರಿ ಸನಿ ಸಾ ಹಂಗ್ ಬರ್ಬೇಕು. ಸಾಹಿತ್ಯ ಹಾಡ್ಕೊಂಡ್ ಬರ್ತೀರಾ?

0: ಈಗ ಮುಂದಿನ ಸಂಗತಿ ಬಂದು ಎಡುಪು ಅಂತ ಏನ್ ಹೇಳ್ತೀವಿ ಆರಂಭ, ಅದು ಹಂಗೆ ಇರುತ್ತೆ ಸಾಹಿತ್ಯ. ಅದ್ರದ್ದು ಸ್ವರ ಬಂದು ಪದ ಪದ ಮಾವ ಮದ
1: ಪದ ಪದ ಮಾಪ
0: ಮಾಪ ಮದ
1: ಮಾಪ ಮದ
0: ದನಿ
1: ಸರಿ
0: ಆಯ್ತಾ. ನಯನ
1: ನಯನ
0: ಜೀತ ಜೀತ ಅಲ್ಲಿ ನಿಲ್ಲಿಸ್ಕೊಳ್ಳಿ.

0: ಹಾಗೆ ಅದಷ್ಟು ಭಾಗ ಹಾಡ್ತೀರ.
1: ನಯನ ಜೀತಕ ಮಲ
0: ಕಮಲ ಒಟ್ಟಿಗಿರ್ಲಿ, ಇನ್ನೊಂದ್ ಸಲ ಹಾಡ್ಬಿಡಿ.
1: ನಯನ ಜೀತ ಕಮಲ
0: ಆ ನಾಮ ದುರಿತ ಹಾಗೆ ಇಟ್ಕೋಬಹುದು.
1: ನಾಮ ದೂರಿತ ಮಲ
0: ಆ ಭಾಗನ ಹಾಗೆ ಉಳಿಸ್ಕೊ.

0: ಮುಂದಿನ ಸಂಗತಿ ಬಂತು. ನಾಮ ದುರಿತ ಅನ್ನುವಾಗ ಎಡುಪು ಮುಂದೆ ಇಲ್ಲದ ನೇ ಸರಿ ಗಮಗನೀರಿ
1: ನೀ ಸರಿ ಗಮಗನೀರಿ
0: ಮಾಗ ಇದೆ ಮೂರನೇ ಕಾಲ ಮನಿ ನೀರಿ ಮಾಡ್ಕೋಬಹುದು. ನ ಮಾದು
1: ಹಾಗೂರಿ
0: ಉಳಿಸ್ಕೊಂಬಿಡಿ ಹಾಕೊಳ್ಳಿ.

0: ಅದು ಹಿಂದಿನ ಸಂಗತಿ ಹೋದ್ರಿ. ಇಲ್ಲಿ ಹೋಗುವಾಗ ನಯನಜೀತ ಕಮಲ ಆ ಮೊದಲನೇ ಸಂಗತಿ ಹಾಡ್ಕೊಂಡು ಹಾಡ್ಕೊಂಡ್ಬಿಡಿ, ಸುಲಭ ಆಗತ್ತೆ.
1: ಆಯ್ತು ಮೇಡಮ್.

0: ಮುಂದಿನ ಭಾಗ. ಪಮದ ನೀ ಸಸ
1: ಪಮದ ನೀ ಸಸಿಯೇ
0: ನೋಡ್ಕೊಳ್ಳಿ, ಮೂರೇ ಅಕ್ಷರ ನೋಡಿ, ಮೂರೇ ಎಟ್ಟು
1: ಪಮದ
0: ಅಲ್ಲ, ಅದು ಸಮದಲ್ಲಿ ನೋಡಿ, ಅದ್ರ ಮೇಲೆ ಬರವಣಿಗೆ ಕೈ ಇಟ್ಕೊಂಡ್ಬಿಟ್ರೆ ಕಾಣಲ್ಲ.
1: ಪಮದ ನೀ ಸಸ ಪಮದ ನೀ ಸಸ
0: ಅಲ್ಲಿ

0: ಈ ಬಂಧ ಯಾಕೆಂದ್ರೆ ಆವತ್ತಕ್ಕೋಸ್ಕರ ಅದನ್ನ ಮಾಡ್ಕೊಂಡಿದ್ದಾರೆ. ಆತರ ಸಾಹಿತ್ಯನ ಬಿಡಿಸ್ಕೊಂಡು ಹಾಡಕ್ ಆಗಲ್ಲ. ಆಮೇಲೆ ಅದ್ ಯಾಕೆ ಅಂತ ಹೇಳ್ತೀನಿ.
1: ದರಿಸನಿ
0: ಬೇಗ ಹೋಗ್ಬೇಕು.

0: ನಾನು ಹಾಡುವಾಗ ದೀರ್ಘ ಸ್ವರಗಳು ಹ್ರಸ್ವ ಸ್ವರಗಳ ಬಗ್ಗೆ ತುಂಬಾ ಸೂಕ್ಷ್ಮ ಗಮನಿಸ್ಕೋತಾನೇ ಇರ್ಬೇಕು. ನೀವು ಬರ್ಕೊಂಡಿರೋದನ್ನೇ ನೋಡ್ಕೊಂಡು ಹಾಡಕ್ ಹೋದಾಗ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ನಾವು ಹಾಡುವಾಗ ನೀವು ನಮ್ಮನ್ನ ಗಮನಿಸ್ಕೋಬೇಕು, ದೀರ್ಘ ಸ್ವರ ಹ್ರಸ್ವ ಸ್ವರ ಯಾವ್ದಿದೆ ಅಂತ. ಅಲ್ಲಿ ಗಾಮ ಇದೆ ಅನ್ಬಿಟ್ಟು ಹಾಡಕ್ ಹೊಟ್ಟೋಗ್ಬಿಟ್ರೆ ನಮ್ಗೆ ಅದು ಎಡದತ್ತೆ. ಪಮದನಿ ಅಲ್ಲಿ ಸಾಹಿತ್ಯ ಛೇದ ಮಾಡ್ಕೋತೀವಿ. ಮಯಿ ದಯಾ ಕುರು ಅಂದ್ರೆ ಮಾಡು ಅಂತ. ಮಯಿ ನನ್ಗೆ ಇಂಥದನ್ನ ಉಂಟು ಮಾಡು. ಉದ್ದ ಕಡ್ದಾಗ ಸಸ ಹಾಡ್ಕೊಂಡ್ಬಿಡ್ತೀವಿ. ಮಾಹಿತ ತರ ಅಲ್ಲಿ ನಿಲ್ಸ್ಕೋಬೇಕು, ಒಂದ್ ಪಾಸ್ ಕೊಟ್ಕೋಬೇಕು, ಒಂದು ವಿಶ್ರಾಂತಿ.
1: ಮಾಹಿತ ತರ ಮಾಹಿತ ತರ
0: ಸಾಸ ಹಡಿದೀವಲ್ವಾ, ನೀನ ನೀವು ಮನೇಲಿ ಗಟ್ಟಿ ಮಾಡ್ಕೊಳ್ಳುವ, ಗಮನಿಸ್ಕೊಂಡು ಆ ಜಾಗ ನಿಲ್ಲಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಮಾ

0: ಹಾಗೆ ಅದನ್ನ ಛೇದ ಮಾಡಿ ಒಡೆದು ಹಡ್ಕೋಬೇಕು. ದಬ ಮಗ ಗಮರಿ ರಿ ಗಮ ಪ
1: ದಪ ಮಗ ಮರಿ ರಿ
0: ಲ ಲ ಲ ನೀವು
1: ತಪ ಮ

0: ಅದು ಹಿಡಿಗೆ ಸಿಗಬೇಕು, ಹಿಡಿತಕ್ಕೆ ಸಿಗಬೇಕು ಸ್ವರಗಳು, ಹಾಗೆ ಬರಲ್ಲ. ಅದಕ್ಕೆ ಇದನ್ನೆಲ್ಲ ರಕ್ತಿ ರಾಗಗಳು ಅಂತ ಹೇಳ್ತಾರೆ. ಇದನ್ನ ಎಷ್ಟು ದೊಡ್ಡವ್ರು ಹಾಡಿರೋದು ಕೇಳಿದ್ರು ಸಾಕಾಗಲ್ಲ. ಗೊತ್ತಾಯ್ತಾ? ದಾವ ಮಗ ಗಮಾರಿ ರಿ ಗಮಪ,
1: ದಾಪ ಮಗ ಗಮಾರಿ ರಿ ಗಮಪ.
0: ಆಮೇಲೆ ಇನ್ನೊಂದು ಗಮನಿಸ್ಬೇಕಾದ್ದು, ಸ್ವರ ಹಾಡದ ತಕ್ಷಣ ಸಾಹಿತ್ಯ ಹಾಡೋದು ಕಷ್ಟ. ಅದನ್ನ ಆಕಾರದಲ್ಲಿ 10 ಸಲ 20 ಸಲ ನೀವು ನಿಮ್ಮದಾಗಿಸ್ಕೊಂಡ್ರೆ ಆಗ ಸಾಹಿತ್ಯ ಕುಡ್ಸಕ್ ಸ್ವಲ್ಪ. ನಾವು ಸ್ವರಗಳನ್ನ ನಮ್ಮದಾಗಿಸ್ಕೊಂಡು ಅದರಲ್ಲಿ ಆಕಾರಗಳಲ್ಲಿ ಅದನ್ನ ಕರೆಕ್ಟ್ ಆಗಿ ಆಯಾ ಜಾಗಕ್ಕೆ ಸ್ವರ ಬರ್ತಿದ್ಯಾ ನೋಡ್ಕೊಂಡು ಆಮೇಲೆ ಸಾಹಿತ್ಯನ ಕೂಡಿಸಿದ್ರೆ ಆ ಭಾಗ ನಮ್ದಾಗತ್ತೆ.
1: ಮನುಕೂಲೋತ್ತಮ ಮನುಕೂಲೋತ್ತಮ
0: ಜಯ. ಹಾಗೆ
1: ಸರಿ,
0: ಅಭ್ಯಾಸ ಮಾಡ್ತೀರಾ?
1: ಹಾ, ಖಂಡಿತ ಮೇಡಮ್.
0: ಒಳ್ಳೇದೆ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠವನ್ನ ಆಲಿಸಿದಿರಿ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಪದ್ಮಾ ಗುರುದತ್. ಭಾಗವಹಿಸಿದ ವಿದ್ಯಾರ್ಥಿ

0: 98.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಸಪ್ನಾ ಮುಖರ್ಜಿ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಜೋನ್ಪುರಿ, ಆಲಾಪ್ ಜೋಡ್ಜಾಲ, ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ವಿದುಷಿ ಸಪ್ನಾ ಮುಖರ್ಜಿ. ರಾಗ್ ಜೋನ್ಪುರಿ, ಆಲಾಪ್ ಜೋಡ್ಜಾಲ, ಗತ್ ಇನ್ ವಿಲಂಬಿತ್ ಅಂಡ್ ದ್ರುತ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಸಪ್ನಾ ಮುಖರ್ಜಿ ಅವರಿಂದ ಸಿತಾರ್ ವಾದನ ಕೇಳಿದೆ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸೂರಜ್ ಪುರಂದರೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಪಂಡಿತ್ ವಿಜಿ ಜೋಗ್ ಅವರಿಂದ ವಯಲಿನ್ ವಾದನ ಕೇಳಿ. ರಾಗ್ ಯಮನಿ ಬಿಲಾವಲ್.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ವಿದುಷಿ ಸಪ್ನಾ ಮುಖರ್ಜಿ. ಶಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂದರೆ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ವಯಲಿನ್ ರಿಸೈಟಲ್ ಬೈ ಪಂಡಿತ್ ವಿಜಿ ಜೋಗ್. ರಾಗ್ ಯಮನಿ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಜಿ ಜೋಗ್ ಅವರಿಂದ ವಯೋಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಪಂಡಿತ್ ವಿಜಿ ಜೋಗ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: This program is the contribution of Ashwani Dharwad. Anytime Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ ರವಿಚಂದ್ರ ಕೋಳೂರ್ ಅವರಿಂದ ಕೊಳಲು ವಾದನ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಸಿಎನ್ ಚಂದ್ರಶೇಖರ್, ಮೃದಂಗ ಎಸ್ ಅಶೋಕ್, ಮೋರ್ಚಿಂಗ್ ಎಸ್ ವಿ ಬಾಲಕೃಷ್ಣ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ತ್ಯಾಗರಾಜರ ಕೃತಿ ಗಾನಮೂರ್ತಿ ರಾಗ ಆದಿತಾಳದಲ್ಲಿದೆ ಗಾನಮೂರ್ತೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಜಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಫ್ಲೂಟ್ ರಿಸೈಟಲ್ ಬೈ ರವಿಚಂದ್ರ ಕೋಳೂರ್. ಹೀಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ಎಸ್ ಅಶೋಕ್, ಆನ್ ದ ಮೋರ್ಚಿಂಗ್ ಎಸ್ ವಿ ಬಾಲಕೃಷ್ಣ. ಇನ್ ದ ಬಿಗ್ನಿಂಗ್ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಗಾನಮೂರ್ತಿ ರಾಗ ಆದಿತಾಳ ಗಾನಮೂರ್ತೆ.

ರವಿಚಂದ್ರ ಕೂಳೂರ್ ಅವರಿಂದ ಕೊಳಲು ವಾದನ ಆಸ್ವಾದಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಸಿಎನ್ ಚಂದ್ರಶೇಖರ್, ಮೃದಂಗ ಎಸ್ ಅಶೋಕ್, ಮೋರ್ಚಿಂಗ್ ಎಸ್ ವಿ ಬಾಲಕೃಷ್ಣ. ಇನ್ನೀಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಹೇಮಾವತಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ ಶ್ರೀ ಕಾಂತಿಮತಿ. ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ರವಿಚಂದ್ರ ಕೂಳೂರ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಸಿಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ಎಸ್ ಅಶೋಕ್, on the marching yes we balakrishna. Now a composition of Muthuswami Dikshitar set to Hemavati Raga Aditala Shri Kantimathim.

ಇದುವರೆಗೂ ರವಿಚಂದ್ರ ಕೋಳೂರ್ ಅವರಿಂದ ಕೊಳಲು ವಾದನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಸಿಎನ್ ಚಂದ್ರಶೇಖರ್, ಮೃದಂಗ ಎಸ್ ಅಶೋಕ್, ಮೋರ್ಚಿಂಗ್ ಎಸ್ ವಿ ಬಾಲಕೃಷ್ಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಫ್ಲೂಟ್ ರಿಸೈಟಲ್ ಬೈ ರವಿಚಂದ್ರ ಕೋಳೂರ್. ಅಕಂಪನಿಸ್ ವರ್ ಆನ್ ದ ವಯಲಿನ್ ವಿದ್ವಾನ್ ಸಿಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ಎಸ್ ಅಶೋಕ್, ಆನ್ ದ ಮೋರ್ಚಿಂಗ್ ಎಸ್ ವಿ ಬಾಲಕೃಷ್ಣ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳುವಿರಿ. ರಾಗ್ ಸ್ವಾನಂದಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಜಿಯರ ಮಾನತನಾಹಿ, ಧೃತ್ತೀನ್ತಾಲ್ ಜೀನಾ ಮಾನೋ ಮೋರಿ.
2: Listen to Hindustani vocal recital by Pandit Jitendra Abhisheke. Raag Swanandi, Khyal Vilambit Ektal, Jiyara Manat Nahi, Drat Tintal, Jina Mano More.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರದಲ್ಲಿ ನಂದಕುಮಾರ್ ಪರ್ವತ್ಕರ್, ಹಾರ್ಮೋನಿಯಂ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಜಿ ಲವ್, ಖಯಾಲ್ ವಿಲಂಬಿತ್ ತೇಂತಾಲ್ ತಬ್ ತು ಜಂಗ್ ಸಮಾನ್, ಧೃತ್ತೇಂತಾಲ್ ದರಸು ಬಿನ್ನು ಸುನೋ.
1: You are listening to vocal recital by Pandit Jitendra Abhishek. He is accompanied on tabla by Shri Nandakumar Parvatkar, harmonium by Shri Venkatesh Godkhindi. Continuing the concert, now listen to Rag Zilaf.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ನಂದಕುಮಾರ್ ಪರ್ವತ್ಕರ್, ಹಾರ್ಮೋನಿಯಂ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಸೈಟಲ್ ಬೈ ಪಂಡಿತ್ ಜಿತೇಂದ್ರ ಅಭಿಷೇಕಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ನಂದಕುಮಾರ್ ಪರ್ವತ್ಕರ್, ಹಾರ್ಮೋನಿಯಂ ಬೈ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ರೇವತಿ ಸದಾಶಿವಂ ಅವರ ವೀಣಾವಾದನ, ಮೃದಂಗ ಸಹಕಾರದಲ್ಲಿ ಜಯಮಂಗಳ ಕೃಷ್ಣಮಣಿ, ಘಟ ಸಹಕಾರದಲ್ಲಿ ವಿಆರ್ ರವಿಕುಮಾರ್. ಮೊದಲಿಗೆ ಶ್ವೇತಗಣಪತಿ ಮುತ್ತುಸ್ವಾಮಿ ದೀಕ್ಷಿತರ ಈ ರಚನೆ ಚೂಡಾಮಣಿ ರಾಗ ತ್ರಿಪುಟ ತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೀಣಾ ರಿಸೈಟಲ್ ಬೈ ರೇವತಿ ಸದಾಶಿವಂ. ಶಿ ಇಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಜಯಮಂಗಳ ಕೃಷ್ಣಮಣಿ, ಆನ್ ದ ಘಟ ಬಿ ಆರ್ ರವಿಕುಮಾರ್. ಟು ಬಿಗಿನ್ ವಿತ್ ಶ್ವೇತಗಣಪತಿ, ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಚೂಡಾಮಣಿ ರಾಗ ತ್ರಿಪುಟ ತಾಳ.

ಸಭಾಪತಿ ಕೆ ಗೋಪಾಲಕೃಷ್ಣ ಭಾರತಿ ವಿರಚಿತ ಅಭೋಗಿರಾಗ ರೂಪಕತಾಳದಲ್ಲಿದೆ. ನೌ ಅ ಕಂಪೋಸಿಷನ್ ಆಫ್ ಗೋಪಾಲಕೃಷ್ಣ ಭಾರತಿ ಸೆಟ್ ಟು ಅಭೋಗಿರಾಗ ರೂಪಕತಾಳ ಸಭಾಪತಿ ಕೆ.

ಸಕಲ ಗ್ರಹ ಬಲ ನೀನೆ ಅಠಾಣ ರಾಗ ಖಂಡ ಚಾಪುತಾಳದಲ್ಲಿದೆ ಪುರಂದರದಾಸರ ರಚನೆ ಸಕಲ ಗ್ರಹ ಬಲ ನೀನೆ ರಿಟನ್ ಬೈ ಪುರಂದರದಾಸ ಸೆಟ್ ಟು ಅಠಾಣ ರಾಗ ಖಂಡ ಚಾಪುತಾಳ

ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಜಯಮಂಗಳ ಕೃಷ್ಣಮಣಿ, ಘಟ ಸಹಕಾರದಲ್ಲಿ ಬಿಆರ್ ರವಿಕುಮಾರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ವರಾಳಿರಾಗ ಮಿಶ್ರ ಛಾಪು ತಾಳದಲ್ಲಿದೆ ಮಾಮವ ಮೀನಾಕ್ಷಿ. Dear listeners, you are listening to Veena Recital by Revathi Sadashiva. She is accompanied on the mridangam by Jayamangala Krishnamani, on the khatam B.R. Ravikumar. Now, Mamava Meenakshi, a composition of Muthuswami Dikshitar set to Varani Raga Mishra Chaputala.

ರೇವತಿ ಸದಾಶಿವಂ ತಮ್ಮ ವೀಣಾವಾದನವನ್ನು ಖಮಾಜ್ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿರುವ ಧರ್ಮಾಪುರಿ ಸುಬ್ಬರಾಯರ ರಚನೆಯೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಜಾವಳಿ ರೇವತಿ ಸದಾಶಿವಂ ಕನ್ಕ್ಲೂಡ್ಸ್ ವೀಣಾ ರೆಸೈಟಲ್ ವಿತ್ ಜಾವಳಿ ರಿಟನ್ ಬೈ ಧರ್ಮಾಪುರಿ ಸುಬ್ಬರಾಯ ಸೆಟ್ ಟು ಖಮಾಜ್ ರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ರೇವತಿ ಸದಾಶಿವಂ ಅವರ ವೀಣಾವಾದನ ಆಲಿಸಿದಿರಿ. ಮೃದಂಗ ಸಹಕಾರ ನೀಡಿದವರು ಜಯಮಂಗಳ ಕೃಷ್ಣಮಣಿ, ಘಟ ಸಹಕಾರ ನೀಡಿದವರು ಬಿಆರ್ ರವಿಕುಮಾರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard Veena recited by Revathi Sadashivam. She was accompanied on the mridangam by Jayamangala Krishnamani, on the khatam B.R. Ravikumar. This program is a contribution of Akashvani Bengaluru, anytime.